ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ್ ಡಾಟ